ಬಾಹಮ ಹೆಲತ ಇಷ್ಕಹತ ಏಟಂ ಬಾಹಮ ಹೇ ಗಂಗು ತಾರುಣ್ಯ ತುಲಭೆ ಭಾಮ ಹೆಲತ ಇಷ್ಕಹತ ಏಟಂ

ಕರ್ಮಿ ಮವಾಲಿ ಮಿಶಿಲಾ ಖುನ್ ಕರುಣ ಸುಟಾಯಾ ಸೈತನ್ ಲವತೋಯ್ ವಶಿಲಾ ಅರೆ ಕೌಳಾ ಬೋಲ್ತೋಯ್ ಕುಹು ಕುಹು ಅನುಭವ ಮರ್ತಿಯ ಕೋಕಿಲಾ ಕೊಟ್ಟ ಕಾಯ್ ಮಂತರ